0: edu kumi mene
1: akia boachi we ya dom jp abusia testi anga sakase bo enye ne adibie na wotwe na no dwada de nanie na kase bo ayede beise wo ama facebook wo ama youtube wo anko instagram a wo sakapoma wo anchia wo pa facebook no so wadu ho no mo a enye me gidi ye se wo badom 106.3 fm mo yeso a na chese wabo wo na wunie wo youtube so abadom 106.3 fm no a ye damu live wo ho wadwen kire no fa bi to we bere sem ye be kenka dia ma wusagia na instagram so ye damu e wo ho na se wutie ye na ya mentifido na wutie ye fira abc radio e wo tamale ye damu na kanyiti fm so na se ye dumu e wo salaga ye damu asase fm e wo pandai ye damu wo wa wadwen kire bibia wo betumi adibi afa wo e bere sem ni ya kenka ni se ya e de amawo se ni ye se ne fata se ni ye da bia ye ye no no ene so ye be ya ma kama disa wa mfa nto wono mo ena ye nka ma no nyi ni radio so ye dem abusua fa adwenkire ni bi efa ho e bere sem ye be kenkan e de amawo bless 98.9 e wo pusiga ena dastek fm zebla wimpa na fm so pusiga lamraya radio e wo chirepone dobia fm e wo tamale ena jakpa fm bupe kanshenten fm salaga e wo so ye dem ena radio safari so e wo pasa sankofa fm kjb look fm e wo tepa botu ase ena ahamansu so e wo sankofa